ಬಸ ಗಾಟ ನೋ ಟೆನ್ಷನ್ ಪ್ರೊಡಕ್ಟ್ಸ್ ಬಸ ಗಾಟ ಖುಷಿ ಬಾಯಿ ಬ್ಲಿಕ್ಬಿಟ್ಟು ಎದೋ ಹೊಲಶ್ ಕಿರ ನಕಾಶು ಸಾರ ಮಿಸೂದ್ ಅಸಲ್ ಕಿ ಸಾರ ಮಿಸೂದು ಬಯಮ್ ನಂಬರ್ ಕಿ ಚಿಕಮ್ದಕ್ಕೆ ನಂತ ಹಗ್ದಾರ ವೇಷ ಶೇರ್ ಖಾನ್ ಅವನೇ ಕಾ ಕಿ ಪುರಾನಿ ಜಮಾನೆ ಕಿ ಚೀಸ್ ಹೇ ಹಮೇ ಕ್ಯಾ ಪತಾ ತಾ ಕಿ ಆಪ್ ಸ್ಕೂಲ್ ಕಿ ಬಾತ್ ಕರ್ ರಹೇ ಹೋ ಸೋ ಜಿ ತೋ ಸಮಯ ಹೋ ವೇಗನೆ ತೋ ವೋ ಸಾ ಬದಲ್ ಶೇ ವೇದೆ ವೋ ಸ್ಪಿನ್ ತಾ ಕನ್ವರ್ಟ್ ಶೇ ವೇದೆ ಬಲ ಕಾ ತೋ ಸಿ ಬ್ಯಾನ ಪುಯ್ ದೇ ಚಿ ಪರ ದಾ ಟೂರ ಗಲ್ತಿ ದೇ ತಾ ದಶಾ ಅಶಾ ಚಿ ಸಬಾ ಬಚ್ಚ ಕಮ್ದೆ ಕೆನ್ ಯುಬಲ್ ಸವಾಲ್ ಸರ ಹಜಿರೇಶ ಅಚ್ಚ ಬೈಜಾನಾ ದೇ ಸಖ್ತೆ ನಮೇ ಟೂಲ್ ನಿಕಾನೋ ಕೊಡಲ್ ಸೆ ನೆನ್ಶನ ಅಭ್ಯಾ ಬೈ ನಾಮ್ ದಲ್ಲ ರೆ ಕಮ ನೋ ಟೆನ್ಶನ ಗೋಲ್ಡ್ ಕ್ರೀಮ್ ನೋ ಟೆನ್ಶನ ಫಾರ್ಮುಲಾ ಕ್ರೀಮ್ ನೋ ಟೆನ್ಶನ ಬ್ಯೂಟಿ ಕ್ರೀಮ್ ಆಲ್ ಅವೈಲೇಬಲ್ ದಿ ಹಾಸಿ ಅವ್ರ ಸರ ಬಚ್ಚ ಕಮ್ದೆ ಬಿಜ್ ನೋ ಟೆನ್ಶನ ಶಿಂಪು ದಾ ಹಮ್ ಅವೈಲೇಬಲ್ ದಿ ಮತ್ತೆ ಸಿಮುಲಾ ಬೈ ತಿದ್ರೆ ಡಿಡಿ ಮುಬಾರಕ್ ಶಿ ಖೇರ ಸನ پیسے جمع نظمان تا چولے چولے او بیا نمخ پلا خلی گنه سی لکه کور چی گنه چی چا تا ورکوی گنه چی رسوی لکه دا موش دی رسولی دی گنه سی او بمیانس که پیسی والی خنه سی یعنی چی کم دکن او روجی هم رواسی ایکی چی کم دکن پانچ چیسو جوب تکی او ویر سرا سی چی که مندو او نمبر هم خپلی جوڑ گیره لکه دا شا تا انکشفات وشل چی چی دا زمان خور دان لگی سی تا پیسی واخلی سی خوان تو وی کنه وی دست گار دیگه نه چی لکه تا دست گارو که چی لکه غو خراوڑه کنه لکه چه تا میلمانی را خیلی دی اغول چکم دا چواله جوڑو

0: ಓಕೆ ಸಿ, ನೆಕ್ಸ್ಟ್ ಕಲರ್ ಆಫ್ ದಿ ಶೋ ಸಿಫರ್ ನೋ ಸೂತ್ರ ಸೆಟ್ ಪೈನ್ಸ್ ಗ್ಯಾರ ಚಾರ್ ಸೋ ಟೆಸ್. ಅಸ್ಸಲಾಮು ಅಲೈಕುಮ್.
1: کوشش
0: کوم کنه چې هغه غنا دې ته پلی کوم ودا مینو ته کړه خو چې کوم ده کنه اراده مې دې کړه چې پلی کې صحیح وکنه.
1: اوکے
0: اوکے اوکے.

ರಹಿತೇ ಖೋರ್ಸಿಸಿ ತೋಡ ಖೋರ್ಸಿಸಿ ತೋಡೋ ಆಗೇ ಏನ್ ಬಾಯ್ ಮೇ ಅಪ್ನ ಗಿಫ್ಟ್ ಕೋ ಹಿನಕು ದೇ ಸಕ್ತಿ ಕ್ಯಾ ಅದಿ ವರ್ಕೆ ವಾಲೆ ಶೇಖ.